ಅನ್ನು ಸೂ ಅಯ್ಯ ದುಹ ತುಬ ಕಂಗಿ ಇತುವಾಯ ಐ ಪಕ್ಕು ನಿಂತಿ ಗೌ ತುವಾಯ ಪಕ್ಕು ಬ್ರೂಪಾಂಗುಲೋನ್ ತರಾಮ ನುವ ಸಬ್ವಂಗಾರ್ ಯಾಂಗ್ ಅನುನ್ ತುವಂಗ್ ದತ್ತಯರಿ ತು ಪಮುಂಕಾಲವ ಸಾಕುನ್ವಂಗ್ ಆಲಂಕಾಂಗ್ ಯಲಯದು ಅವನುನ್ ತುವಂಗ್ ದತ್ತಯರಿ ತು ಏ ಪಮುಂಕಾಲ ನಂಗಾಲು ಬನ್ ಬ್ರಾ

ನಮ್ಮ ಲಬ್ಬನ್ ಕಿತ್ತಾಯೇ ಗವಾಯೇ ನಿರ ತವನ್ ಕುದಹ್ ಕ್ರಾಮ್ಯ ಕಂಗಿಂತೋ ತವನ್ ಕಾವರುವ